ಕಣ್ಣಂಬೆ ಕಾಸಿ ಒಲ್ಲಟ ದಿನ್ನಂಬೆ ಮನುಷ್ಯ ಕಮ ಮಿನಿಸು ನೀ ಕಾಸಿ ವಾಸಿ ಅತಿ ಅಯಲಂಗ ಬಹುಮ ಹಿಂಗಾಯಿ ಗನ್ನಟನೆ ಮನುಷ್ಯ ಕಮ ಮಿನಿಸು ನೀ ಕಾಸಿ ಒಲ್ಲಟ ಕಣ್ಣಂಬೆ ಕಾಸಿ ಒಲ್ಲಟ ದಿನ್ನಂಬೆ ಮನುಷ್ಯ ಕಮ ಮಿನಿಸು ನೀ ಕಾಸಿ ವಾಸಿ ಅತಿ ಅಯಲಂಗ.